ಸುಮ್ಮನೆ ಎಲ್ಲ ಎಕ್ಸರ್ಸೈಸ್ ಆದ್ರೆ ಜೆಸಾ ಕಿಂಗ್ ಆದ್ರೆ ಚಿಕ್ಕ ಚಿಕ್ಕ ಜರ ಚಕ್ರಾಸನ್ ಜರ ಚಕ್ರಾಸನ್ ಧನುಷ್ ಪೊಸಿಷನ್ ಚೌಚಿ ಜೆಸಾ ಕಿಂಗ್ ಆತ ಟಂಕುಂಗ್ ಚೊಮೆ ತಾ ಟಂಕುಂಗ್ ಪೊಸಿಷನ್ ಚೌಚಿ ಜೊ ಕಿ ಉದಿಯಾ ಜರೂರತ್ ngati orgoi goi kana tanspa kangmi thil sakpe bilkul ngati goi masal gang ma thenchin chuk sarya bilkul then mana udus ngati masal sak ngate exercise ma ba tu pan khum song chin chu sarya dinna ngate udi exercise sun bana ngati udi masal un gang ma thenchin chu sar ngati da khan zerme da nga mota song ya kang azer mong et puks ma zerman da gang ma da sok la exercise misum chu sar kafi od man exercise jo ki ngati udi zermun phalte chi phila ದಹನ್ಗಾ ಮಿಸಾಲ್ ಚಿಚಿ ಚಕ್ರಾಸನ್ ಜರ್ ತು ಗತಿ ದಿ ರ್ಗ್ಯಾಬಿ ರುಸ್ಪಾ ಯೋಚಿನ್ ಸ್ವಿಸ್ ಕೆತ್ ಪಾ ಜರ್ಮೋನ್ ದೇಶ್ ಕೆತ್ ಪೇ ಜರ್ಮೋನ್ ಗಾಂಗ್ ಮಾ ಫಲ್ತೆ ಸಚಿನ್ ಸರ್ ಅಮ್ಮನ ಬೆಹತರ್ ತರೀಕೆ ಕಾ ಯಂಗ್ ಅತಾ ಅಮೆದ್ ಖಮೆ ಡಾಕ್ಟರ್ ಲಗಾ ಸಾ ಜರ್ಮೋನ್ ಗತೆ ಸಂಗತಿ ಜಗೆ ಕಾ